ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕಾಂಚನ ಶ್ರೀರಂಜನಿ ಮತ್ತು ಕಾಂಚನ ಶ್ರುತಿರಂಜನಿ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in the beginning, let us listen to Sharanu Siddhi Vinayaka, Sharanu Vidya Pradayaka, written by Purandaradasa, sung by Kanchana Sriranjani and Kanchana Shrutiranjani.

ಆರಿಗಾರು ಕೃಷ್ಣ ಶೂರಕುಮಾರನೇ ವಾದಿರಾಜರ ರಚನೆ ಹಾಡಿದ್ದಾರೆ ವಿಶ್ವನಾಥ ನಾಕೋಡ್. ನೌ ವಿಶ್ವನಾಥ ನಾಕೋಡ್ ಪ್ರೆಸೆಂಟಿಂಗ್ ಆರಿಗಾರು ಕೃಷ್ಣ ಶೂರಕುಮಾರನೇ ರಿಟನ್ ಬೈ ವಾದಿರಾಜ.

ಶ್ರೀರಕ್ಷ ಅರವಿಂದ್ ಮತ್ತು ಮಾಲಿನಿ ಕೇಶವಪ್ರಸಾದ್ ಅವರ ದನಿಲಿ ಕೇಳಿ ಪ್ರಸನ್ನ ವೆಂಕಟದಾಸರ ರಚನೆ ಎನ್ನ ತಂದೆ ಎನ್ನ ತಾಯಿ ಎನ್ನ ಬಂಧುವೇ ನೀ. Now, a composition of Prasanna Venkatadasa, sung by Sriraksha Arvind and Malini Keshava Prasad. Enna thande, enna thayi, enna bandhuve nee.

ನಾಗರಾಜ್ ರಾವ್ ಹವಲ್ದಾರ್ ಅವರು ಹಾಡಿರುವ ಬಸವಣ್ಣನ ವಚನ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ. ನಾಗರಾಜ್ ರಾವ್ ಹವಲ್ದಾರ್ ಪ್ರೆಸೆಂಟಿಂಗ್ ಅವಚನ ರಿಟನ್ ಬೈ

ತರಿಯದಾಂಗೆ ಇರಬೇಕು ಮರ್ತ್ಯದೊಳಗೆ ರಂಗೇಶ ವಿಠಲರ ರಚನೆ ಹಾಡಿದಾರೆ ಚಂದನಬಾಲ ಆರ್ ತರಿಯದಾಂಗ ಇರಬೇಕು ಮರ್ತ್ಯದೊಳಗೆ ರಿಟನ್ ಬೈ ರಂಗೇಶ್ ವಿಠಲ ಸಾಂಗ್ ಬೈ ಚಂದನಬಾಲಾ

ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ನಮೋ ನಮೋ ನವಭಾರತ ನಾಯಕಿ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ನಮೋ ನಮೋ ನವಭಾರತ ನಾಯಕಿ.

ರಂಗವೊಲಿದ ದಾಸರಾಯ ಶ್ಯಾಮಸುಂದರ ದಾಸರ ರಚನೆಗೆ ದನಿಯಾಗಿದ್ದಾರೆ ಅಂಬಯ್ಯನುಡಿ. ರಂಗವೊಲಿದ ದಾಸರಾಯ ರಿಟನ್ ಬೈ ಶ್ಯಾಮಸುಂದರ ದಾಸ, ಸಂಗ್ ಬೈ ಅಂಬಯ್ಯನುಡಿ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ಮಿಸ್ಟರ್.
2: ನಮಸ್ಕಾರ. ಬನ್ನಿ, ಲಾಸ್ಟ್ ಕ್ಲಾಸಲ್ಲಿ ಹರಿಕಾಂಬೋಜಿ ಕೀರ್ತನ ಪಾಠ ಮಾಡಿದ್ದೀವಿ. ಎಂದಕ್ಕು ನಿರ್ದಯ ಎವರು ನಾರುರ.
1: ಸರಿ ಮಿಸ್ಟರ್.
2: ಪಲ್ಲವದಲ್ಲಿ ಎಷ್ಟಾಯಿತೋ ಅದು ಒಂದೊಂದು ಸಂಗತಿ ಎರಡೆರಡು ಸಾರಿ ಹಾಡಿ.
1: ಸರಿ ಮಿಸ್ಟರ್.
2: ಕಂಟಿನ್ಯೂ ಮಾಡೋಣ.
1: ಸರಿ ಮಿಸ್ಟರ್.

ಇಲ್ಲಿ ನೀವು ಗಮನಿಸಿದ್ರೆ ಎರಡು ಅಕ್ಷರ ಬರುತ್ತೆ ಪಲ್ಲವಿ ಸ್ಟಾರ್ಟಿಂಗ್ ಅಲ್ಲಿ, ಮಾಮೂಲಾಗಿ ಮೂರು ಅಕ್ಷರ ಇದೆ, ಆದರೆ ಲಾಸ್ಟ್ ಸಂಗತಲ್ಲಿ ಎರಡು ಅಕ್ಷರ ಬರುತ್ತೆ.

0: ಇದು ಅರ್ಥವಾಗಿದ್ದೇನ್ರಿ ನಿಮಗೆ?
1: ಅರ್ಥ ಆಗಿದೆ ಮಿಸ್ಟರ್.
0: ಇದು ಒಂದೊಂದು ಸಂಗತಿ ಒಂದೊಂದು ಸಾರಿ ಹಾಡಿ ನೋಡೋಣ.
1: ಸರಿ ಮಿಸ್ಟರ್.
0: ಪಲ್ಲವಿ ಒಂದು ಸಾರಿ ಫಸ್ಟಿಂದ

0: ಇವತ್ತಿಷ್ಟು ಸಾಕು, ಇದು ಅಭ್ಯಾಸ ಮಾಡಿಕೊಂಡು ಬನ್ನಿ, ಚರಣ ಹಾಡೋಣ. ಅದಕ್ಕೆ ಮುಂಚೆ ಅನುಪಲ್ಲವಿಯಲ್ಲಿ ಇನ್ನೊಂದು ಸಂಗತಿ ಇದೆ, ಹಾಡ್ಬಿಟ್ಟು ಚರಣ ಶುರು ಮಾಡೋಣ ನೆಕ್ಸ್ಟ್ ಕ್ಲಾಸ್.
1: ಸರಿ ಮೇಷ್ಟ್ರ, ನಮಸ್ಕಾರ.
2: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದಿರಿ. ಸಂಗೀತ ಪಾಠ ಹೇಳಿಕೊಟ್ಟವರು ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಬಸಂತ್ ಮುಖಾರಿ.
5: ಲಿಸನ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉದಯ್ ರಾಜ್ ಕರ್ಪೂರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಚಂದ್ರ ಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹೀ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಚಂದ್ರ ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ರಾಜ್ ಕರ್ಪೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೇರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷ ಸಂಗೀತ.
1: ಈ ಸಂಚಿಕೆಯಲ್ಲಿ ಯಕ್ಷಗಾನ ಸಂಗೀತದ ಸೊಬಗು ಸೌಂದರ್ಯಗಳನ್ನು ಆಸ್ವಾದಿಸೋಣ. ಮೊದಲು ಶಂಕರಾಭರಣ ರಾಗ. ಇದು 29ನೆಯ ಮೇಳಕರ್ತ ರಾಗವಾಗಿದ್ದು ಅನೇಕ ಜನ್ಯ ರಾಗಗಳಿರುವ ಸಂಪೂರ್ಣ ರಾಗ ಎನಿಸಿದೆ. ಇದಕ್ಕೆ ರಾಗ ರಾಜ ಎಂದೂ ಕರೆಯಲಾಗುತ್ತದೆ. ಹಿಂದೂಸ್ತಾನಿಯ ಬಿಲಾವಲ್ ಥಾಟನ್ನು ಹೋಲುವ ಇದು ಶೃಂಗಾರ ವೀರ ಭಕ್ತಿರಸಗಳಿಗೆ ಅನುಕೂಲಕರವಾಗಿದೆ.

ಇನ್ನು ಮುಂದಿನದು ಸಾವೇರಿ ರಾಗ. 15ನೆಯ ಮೇಳಕರ್ತ ಮಾಯಾಮಾಳವಗೌಳ ಜನ್ಯ ರಾಗವಿದು. ಔಡವ ಸಂಪೂರ್ಣ ರಾಗ. ಹಿಂದೂಸ್ತಾನಿಯ ಜೋಗಿಯಾ ರಾಗವನ್ನು ಇದು ಹೋಲುತ್ತದೆ. ಪ್ರಾತಃಕಾಲದ ರಾಗ, ಕರುಣ ಭಕ್ತಿ ಭಾವಗಳಿಗೆ ಪೋಷಕವಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಶಾಯರಿ, ಶಾವರಿ, ಶಾಂಬರಿ ಇತ್ಯಾದಿ ಹೆಸರುಗಳಿವೆ.

ನೆಯ ನಟಭೈರವಿ ಜನ್ಯರಾಗ ಔಡವ ಉಪಾಂಗ ರಾಗವಾದ ಹಿಂದೋಳವು ಶೃಂಗಾರ ಶೋಕ ಮುಂತಾದ ರಸಗಳನ್ನು ಸೃಷ್ಟಿಸಬಲ್ಲದು. ಉತ್ತರಾದಿ ಪದ್ಧತಿಯ ಮಾಲ್ಕಂಸನ್ನು ಹೋಲುವ ಈ ರಾಗದ ಸ್ವರ ಸಂಚಾರವು ಕರ್ನಾಟಕಿಯಲ್ಲಿ ಹೀಗಿದೆ.

ಮುಂದೆ ಮೋಹನ ರಾಗದ ಸರದಿ. ಇದು 28ನೇ ಹರಿಕಾಂಭೋಜಿ ಜನ್ಯ ರಾಗ, ಔಡವ ಉಪಾಂಗ ರಾಗ. ಗಮಕ ಪ್ರಧಾನವಾದ ಈ ರಾಗವನ್ನು ಸಾಮಾನ್ಯವಾಗಿ ಉದಯ ರಾಗವೆಂದು ಕರೆಯುತ್ತಾರೆ. ಹಿಂದೂಸ್ತಾನಿಯ ಭೂಪ್ ರಾಗವನ್ನು ಇದು ಹೋಲುತ್ತದೆ. ವೀರ ಕರುಣ ಭಕ್ತಿ ಭಾವಗಳನ್ನು ಒಸರುವ ದೇಶೀ ರಾಗವಿದು. ಇದರ ಆರೋಹಣ ಅವರೋಹಣಗಳು ಕರ್ನಾಟಕಿ ಸಂಗೀತದಲ್ಲಿ ಹೀಗಿದೆ.

0: ಯಕ್ಷಗಾನ ತೆಂಕುತಿಟ್ಟಿನಲ್ಲಿ ಮೋಹನದ ಮನೋಹರತೆ ಇಂತಿದೆ.
1: ಡಿಂಬ ದೇವಾಲಯದೊಳಗೆ ಹಂಸ

ಎಂದರೋ ಮಹಾನುಭಾವಲು ಶ್ರೀರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಎಂದರೋ ಮಹಾನುಭಾವಲು ಸೆಟ್ಟು ಶ್ರೀರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಕಮಲೇಶ ವಿಠಲರು ಬರೆದಿರುವ ಕರೆದರೆ ಬರಬಾರದೆ ಜನಸಮ್ಮೋದಿನಿಯಾಗ ಆದಿತಾಳದಲ್ಲಿದೆ. ಕರೆದರೆ ಬರಬಾರದೆ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಕಮಲೇಶ ವಿಠಲ ಸೆಟ್ಟು ಜನಸಮ್ಮೋದಿನಿರಾಗ ಆದಿತಾಳ.

0: ಇದುವರೆಗೂ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದುಷಿ ಎ ಕನ್ಯಾಕುಮಾರಿ, ಘಟ ತಿರುಚಿ ಕೆಆರ್ ಕುಮಾರ್, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music Program. You just heard saxophone recital by Dr. Kadri Gopalanath. He was accompanied on the violin by Vidushi A. Kanyakumari, on the ghatam Tiruchi K. R. Kumar, and on the marching Vidwan M. Guru Raj. This program is a contribution of Akashvani Bengaluru, Anytime, Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಬಾಲೆಖಾನ್ ಅವರ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್, ವಿಲಂಬಿತ್ ಮತ್ತು ದ್ರುತ್ಗತ್ ತೀನ್ ತಾಲ್.
3: Listen to sitar recital by Shri Balekha, Urag Yaman, Alap Jod Vilambit and Dhrutgat in Teen Thal.

ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬಾಲೆ

0: ಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲಿಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You were listening to sitar recital by Shri Baleha. He was accompanied on the tabla by Pandit Raghunath Nakod.
2: This program is the contribution of Akashwani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ವೆಂಗಸಂದ್ರ ಬಿಟಿ ಗೋಪಾಲ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ನೀವು ಕೇಳುತ್ತೀರಿ. ಮೊದಲಿಗೆ ಗಜಾನನಯುತಂ ಚಕ್ರವಾಕರಾಗ ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.
2: Welcome to today's Carnatic Classical Music Program. Dear listeners, in today's program, we present you a Nadaswara recital by Vengasandra B.T. Gopal and Party. Vengasandra B.T. Gopal and Party begins their recital with Gajanana Yutam, set to Chakravakaraga Aditala, a composition of Muthuswami Dikshitar.

0: ಶೋ ಭಿಲ್ಲು ಸಪ್ತಸ್ವರ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಜಗನ್ಮೋಹಿನಿ ರಾಗ ರೂಪಕತಾಳ ಶೋಭಿಲ್ಲು ಸಪ್ತಸ್ವರ.

0: ಇನ್ನೀಗ ತ್ಯಾಗರಾಜರ ಮತ್ತೊಂದು ಕೃತಿ ಹಿಂದೊಳರಾಗ ಆದಿತಾಳದಲ್ಲಿದೆ, ಸಾಮಜವರ ಗಮನ.
1: ನೌ ಸಾಮಜವರ ಗಮನ ಸೆಟ್ಟು ಹಿಂದೊಳರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಇನ್ನೀಗ ರಘುವಂಶ ಕದನ ಕುತೂಹಲ ರಾಗ ಆದಿತಾಳ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ಕೃತಿ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯ ಸೆಟ್ಟು ಕದನ ಕುತೂಹಲ ರಾಗ ಆದಿತಾಳ ರಘುವಂಶ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಗಸಂದ್ರ ಬಿಟಿ ಗೋಪಾಲ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಆಡಮೋಡಿಗಲದ ಚಾರುಕೇಶಿರಾಗ ಆದಿತಾಳ ತ್ಯಾಗರಾಜರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅನಾದಸ್ವರ ರಿಸೈಟಲ್ ಬೈ ವೆಂಗಸಂದ್ರ ಬಿಟಿ ಗೋಪಾಲ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಚಾರುಕೇಶಿರಾಗ ಆದಿತಾಳ ಆಡಮೋಡಿಗಲದ.

0: ಇನ್ನೀಗ ವ್ಯಾಸರಾಯರ ಒಂದು ದೇವರ ನಾಮ ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ ಕೃಷ್ಣಾನಿ.
1: ನಾವು ಕೃಷ್ಣಾನಿ ಸೆಟ್ಟು ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ.

0: ಈಗ ಕೇಳಿ ಭಾಗ್ಯದ ಲಕ್ಷ್ಮೀಬಾರಮ್ಮ. ಮಧ್ಯಮಾವತಿ ರಾಗ ಆದಿತಾಳದಲ್ಲಿದೆ, ಪುರಂದರದಾಸರ ರಚನೆ.
1: ವೆಂಗಸಂದ್ರ ಬಿಟಿ ಗೋಪಾಲ್ ಅಂಡ್ ಪಾರ್ಟಿ ಕನ್ಕ್ಲೂಡ್ಸ್ ದೈ ರಿಸೈಟಲ್ ವಿತ್ ಭಾಗ್ಯದ ಲಕ್ಷ್ಮೀಬಾರಮ್ಮ. ಸೆಟ್ಟು ಮಧ್ಯಮಾವತಿ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಗಸಂದ್ರ ಬಿಟಿ ಗೋಪಾಲ್ ಮತ್ತು ಸಂಗಡಿಗರಿಂದ ನಾದಸ್ವರವಾದನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ವಿಲ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ವೆಂಗಸಂದ್ರ ಬಿಟಿ ಗೋಪಾಲ್ ಅಂಡ್ ಪಾರ್ಟಿ. This Carnatic Classical Music Program is a contribution of Akashvani Bengaluru Anytime Indian Music.